ಅದಕ್ಕೆ ಬೀಜನ ಟೊಲಾವು ರಹಾವು. ಅಮೃತ ಗುಣ ಸಂತ ಬೋಲತೆ ಸುನ ಮನ ಪಿಲಾವಹು, ವಾರಸ ಮಹ ಶಾಂತ ತೃಪ್ತ ಹೋಯ ಬಿಖ ಜಲನ ಬಜಾವು. ಜಬ ಭಗತ ಕರಹೆ ಸಂತ ಮಂಡಲೀ ತಿನ್ ಮಿಲ ಹರ ಗಾವೋ, ಕರೋ ನಮಸ್ಕಾರ ಭಗತ ಜನ ತೂರ ಮುಖ ಲಾವೋ, ಊಠತ ಬೈಠತ ಜಪೋ ನಾಮ ಇಹ ಕರ್ಮ ಕಮಾವೋ, ನಾನಕ ಕೀ ಪ್ರಭ ಬೇನತಿ ಹರ ಸರಣ ಸಮಾವೋ. ಬಲಾವನ ಮಹಲ್ಲಾ ಪಂಜವಾ, ಇಹ ಸಾಗರ ಸೋಈ ತರೈ ಜೋ ಹರ ಗುಣ ಗಾಏ, ಸಾಧ ಸಂಗತ ಕೈ ಸಂಗ ವಸೈ ವಡ ಭಾಗೀ ಪಾಏ. ಸುಣ ಸುಣ ಜೀವೈ ದಾಸ ತುಮ ಬಾಣೀ ಜನ ಆಖೀ, ಪ್ರಗಟ ಪೈ ಸಬ ಲೋ ಮೈ ಸೇವಕ ಕೀ ರಾಖೀ ರಹಾವ. ಅಗ್ನ ಸಾಗರ ತೇ ಕಾಢ್ಯಾ ಪ್ರಭ ಜಲನ ಬುಝಾಈ, ಅಮೃತ ನಾಮ ಜಲ ಸಂಚಯಾ ಗುರ ಪೈ ಸಹಾಯಿ. ಜನ್ಮ ಮರಣ ದುಃಖ ಕಾಟ್ಯಾ ಸುಖ ಕಾ ಥಾನ ಪಾಯಾ, ಕಾಟೀ ಸಿಲಕ ಭ್ರಮ ಮೋಹ ಕೀ ಆಪಣೇ ಪ್ರಭ ಪಾಯಾ. ಮತ ಕೋಈ ಜಾಣ ಹೋ ಅವರ ಕಸ ಸಬ ಪ್ರಭ ಕೈ ಹಾಥ, ಸರ್ಬ ಸುಖ ನಾನಕ ಪಾಯೇ ಸಂಗ ಸಂತನ ಸಾಥ. ಬಲಾವಲ ಮಹಲ್ಲಾ ಪಂಜವಾ, ಬಂಧನ ಕಾಟೇ ಆಪ ಪ್ರಭ ಹುವಾ ಕಿರಪಾಲ, ದೀನ ದಯಾಲ ಪ್ರಭ ಪಾರ ಬ್ರಹ್ಮ ತಾಂ ಕೀ ನದರ ನಿಹಾಲ. ಗುರುಪೂರೈ ಕಿರಪಾ ಕರಿ ಕಾಟ್ಯಾ ದುಃಖ ರೋಗ, ಮನ ತನ ಸೀತಲ